ಸ್ವಾಮಿಪಾದಿ ಅರವಿಂದ ನೇತ್ರಾದಿ ಕೃಷ್ಣಾತ್ಪರಂ ಕಿಮಪಿ ತತ್ವಮಗಂ ನ ಜಾನೇ. ಮಂದಹಾಸಮಾನ ವದನತ್ತೋಡು ಕೂಡ ಪುನಃ ಇರಿದು ಉಂಡು ಭಗವಾನ್ ಅರ್ಜುನನೋಡು ಕೂಡ ಭಗವಾನ್ ಕೃಷ್ಣನ್ ದಿವ್ಯ ದರ್ಶನ ಉಡುಕದು ಮಯೂರಧ್ವಜನುಡಿದಾನೆ. ಇಂದ ಕಾಯಂಗಳೆಲ್ಲಾ ಹಾರಿಪೋಯ್ ಅವನ್ ದೃಢ ಚಿತ್ತತ್ತೋಡೆ ದೃಢ ಶರೀರತ್ತೋಡೆ ಭಗವತ್ ಸ್ವರೂಪ ದೀಪಾರ್ಥ ಅಪಡಿಯೇ ಸಾಷ್ಟಾಂಗಮಹ ನಮಸ್ಕಾರ ಮಣ್ಣ. ಪ್ರಭು என்ன ரட்சிப்பதற்காக இந்த வேஷம் போட்டுன்னு வந்தேடா. அப்ப உன்னுடைய பெருமையை பிரகடனம் பண்றதுக்காக அப்படி வந்தேன்டா. அப்ப கதை என்ன, உங்களை சரியான முறையில ஆராதிக்கல.